0: ರೊಟ್ಟಿ ಬಖುರಿ ಒಡೇರ್ ಬರ ರೊಟ್ಟಿ ಹೊಡೆದಿವಿ ಬಿಲ್ಕುಲ್ ಸಿಡಿ ಸಿಡಿ ಗಜಾ ಬಿಲ್ಕುಲ್ ಹವರ ಒಂದು ಸಿಡಿಗೆ ಅಕ್ಸರ್ ಚಿಕ್ಕ ಡೇರ್ ದಾಸಿವಿ ಚಾಗಾ ಮತ್ಲಬ ರೊಟ್ಟಿ ಲಸ್ಕಿ ನವಹತ ಹೊರಿಗೆನ ನೋ ಇನ್ನ ಇಲ್ಲವ ಚಿಕ್ಕ ದೇಹಾತಿ ಇಲಾಖೆ ಇದೀಗನ ನೋ ದೇಹಾತಿ ಇಲಾಖೆ ಸೇ ರೊಟ್ಟಿ ಚಿಕ್ಕ ಚಿಕ್ಕಲ ಹಾ ದೇ ಮಹಾ ಮಜಾನ್ ಊಶಿಗನ ನೋ ಮುಂಜುನ ಊಶಿ ಆಗಿನ ಬಾಡಾರ ಚಿಕ್ಕಮ್ದಿ ಆಗ ರೊಟ್ಟಿ ದೇ ಹೊರಿಗೆನ ಬಿಲ್ಕುಲ್ ಡೇರ್ ಬದಸ್ವಿ ಚಾಗೆ ರೊಟ್ಟಿ ಹೊಡಲಿ ಒದಿನ ಲವ ರೆಡಿಯೋ ಬದೇಟೆ ಮನಿ ಟ್ಯೂನ್ ಕಡಿವಿ ಅವರು ಯಾಮದ ಬನಾಸ್ವಿ ಶರಾಂದಿ ಮಶರಾಂದಿ ಸ್ವಾನಾಂದಿ ಹಾಜಿ ಬಿಲ್ಕುಲ್ ತೋ ಸಪತ ದುಚೆ ಆಟ ನಾ ನೋ ಬಜೆ ಬರದೇ ಟೈಮ್ ಬನೆ ತಕರೀಬನ್ ಸೂರ್ ದಿಗಿ ಇಜ್ಜತೋ ಸಾ ಮತಲಬ ಮುಸಲ್ಸಲ್ ಪ್ರೋಗ್ರಾಮ್ ತದ ತರ್ಸ ಬಿಲ್ಕುಲ್ ಪ್ರೋಗ್ರಾಮ್ ಕೆ ತೋ ಸಾ ಬಿಲ್ಕುಲ್ ಪತ ದುಚೆ ಯು ಸರ್ಪ್ರೈಸ್ ತೈ ನೋ ಸರ್ಪ್ರೈಸ್ ಚುಕಮ್ ದಾ ಬದ ಇತವಾರ್ ಪರ ಚುಕಮ್ ದೇ ವಿ ಬಿಲ್ಕುಲ್ ಸವರ್ ತಿ ಚೆ ಫೈನಲ್ ಚುಕಮ್ ದೇ ಬಾ ಬಿಲ್ಕುಲ್ ದ ಇತವಾರ್ ಪರ ವಿ ಠಿಕ್ ಸಾ ಇತವಾರ್ ಪರ ಚುಕಮ್ ಪ್ರೋಗ್ರಾಮ್ ದೇ ದ ಆಟ ನಾ ನೋ ಬಜೆ ಬರೆ ಪೈಕಿ ಬಾ ಸರ್ಪ್ರೈಸ್ ಚುಕಮ್ ದೇ ಆಗಬ ತೋ ಸಾ ಅನೌನ್ಸ್ ಕೀಜಿ ದೇನ ಲೋ ಬಲ್ ದಾ ಚಿ ಮತಲಬ ಸುಖ ಹೋಮ್ ಮತಲಬ ದಾಗ ಗಟಲ ಐಸಿ ಠಿಕ್ ಸಾ ಕೊಮ್ ಕೇಶ್ ಪ್ರೈಸ್ ಸೇ ಮತಲಬ ಸುಖ ವಿನರ್ ರೋಗಾಯ್ ನಾಗೆ ತ ಬದಾ ಕೇಶ್ ಪ್ರೈಸ್ ಚುಕಮ್ ದಾ ಬರ್ತ ಮೇಲೆ ವಿಜಿ ನೋ ಅದ ಇತವಾರ ಪರಿ ಬದ ಪ್ರೋಗ್ರಾಮ್ ಚುಕಮ್ ಸಸಲಾ ಬಿಲ್ಕುಲ್ ಜರಿವಿ ಇತವಾರ ಪರ ಬೆತೋ ಸಸ ಬಿಲ್ಕುಲ್ ಪ್ರೋಗ್ರಾಮ್ ಕಿ ವ್ಯಾಯ ಪ್ರೋಗ್ರಾಮ್ ಕೆ ಜೊ ಗೋಶಯ ಫಿಲ್ಹಾಲ್ ಗೋಶಯ ಹೋ ಬಾತ್ ಕೆ ಪತ ಲಗಿ ಜಿ ರಿಕ್ಷಾ ನೋ ಬಿಲ್ಕುಲ್ ಖೇರ್ ಗೋಶನೆ ವಜ ದಾದಾ ಚೆ ತುಸ ಹಮ ಉಸರ ಪ್ರೋಗ್ರಾಮ್ ಕೆ ಮೌಜೂದ ಹೆ ಸುಬ್ರಹ ಮೀನ ವಾಲ್ದಿ ಕೆ ನಾ ಹಮ ಉಸರ ಪ್ರೋಗ್ರಾಮ್ ಕೆ ಮೌಜೂದ ಹೆ ಹಜಿ ಪ್ರೋಗ್ರಾಮ್ ಕಿ ವಾ ತುಸ ಕಾಲ್ ಚುಕುಮ್ ದೇ ಜಶ ಮಿಲೋ ಪೊ 0927291292 ಬನೆ ಠಿಕ್ ಸಾ ಇನಿ ಪಿ ಡಿ ಸಿ ಎಲ್ ನಂಬರ್ ಬನೆ ಪ್ರೋಗ್ರಾಮ್ ಕಿ ಲೈವ್ ಕಾಲ್ ಕವಲಿ ಸೆ ಮೆಸೇಜ್ ಹಾಂ ಕವಲಿ ಸೆ ಔರ್ ಮೆಸೇಜ್ ತರಿಕೆ ಹಾಂ ದೇ ಡಿರಾ ಸುನಾ ಮೊಬೈಲ್ ಕೆ ಲೋಡ್ ಸೆ ರೈಟ್ ಯಾ ಕ್ರಿಯೇಟ್ ಆಪ್ಷನ್ ತ ಔರ್ ತುಸ ಬೋಲಿ ಕೆ ಆರ್ ಎ ಕೆ ಆರ್ ಎ ಕೆ ಚಿಕಲ ಹಾಂ ಬೋಲಿ ಕೆ ಬ್ಯಾಬ ವರ್ ಕೆ ಸ್ಪೇಸ್ ಖಪಲ್ ನೋಮ್ ಖಪಲ್ ಇಲಾಕೆ ನೋಮ್ ಬ್ಯಾಬ ಸೆಂಡ್ ಕೆ ಪೋ 85831 ಯಾನಿ ಕೆ 8583 ಮಾದೆ ನೋ ತುಸ ಮೆಸೇಜ್ ಪ್ರೋಗ್ರಾಮ್ ಕಿಶನ್ ಮಿಲಿ ಜೀ ತಾರಿಕ್ ಭಾಯ್ ವೆಲ್ಕಮ್ ಪಖೀರ್ ರಾಗಲೆ ಸರಂಗೇಶ್ ಶೈ ಆಯ್ ಮುಸ್ಕಾನ್ ಹಟಕ್ ಡೇರ್ ರಜಿಯತ ಮರನಾ ಮುಸ್ಕಾನ್ ಹಟಕ್ ಲೋಯಾ ಹಜಾ ಶೇ ಅಸು ಬಿಲ್ಕುಲ್ ಠೀಕ್ ಠಾಕ್ ಅಲ್ಹಮ್ದುಲಿಲ್ಲಾಹ್ ತುಸ ದುಆ ಗಾನಿ ದಿ ಡೇರ್ ರಜಿಯತ ಮರನಾ ಪ್ರೋಗ್ರಾಮ್ ಕೆ ಮೆಸೇಜ್ ಕೆ ವಲೆ ಅಚ್ಚಾ ಜಿ ಮಾದಾ ಖಬರ್ ಕೆ ವಲಾ ಚೆ ಪ್ರೋಗ್ರಾಮ್ ಕಿ ಲಕ ಸರಂಗ ತುಸ ಪತಾ ದು ಚೆ ದಿ ಪ್ರೋಗ್ರಾಮ್ ಕಿ ಯು ಸರ್ಪ್ರೈಸ್ ದೇ ಹಾವ ದಿ ಇತವಾರ್ ಪರ ಅನೌನ್ಸ್ ಕಿ ಜಿ ಠೀಕ್ ಸಾ ಖುದಾ ಖಬರ್ ಚೆ ಮತಲಬ ದ ಸೂರಜ್ ದಿ ಚಾ ಮತಲಬ ಪ್ರೋಗ್ರಾಮ್ ಕಿ ಕಾಲ್ ಹುಕು ಆಗಾ ಮತಲಬ ದುಬಾರಾ ಕಾಲ್ ನ ಕವಿ ಠೀಕ್ ಸಾ ನವಿ ಚುಕುಮ್ ಮೀನಾವಾಲ್ ದಿ ಲಿಸ್ನರ್ ದಿ ಆಗೇ ತದಸು ಮುಕಾಬರ್ ಕೆ ಜಹಾಂ ಪ್ರೋಗ್ರಾಮ್ ಕೆ ರೋಶಿ ಠೀಕ್ ಸಾ ಆಗಾ ಹಾಂ ದಿಖ್ ಪಲೆ ಖಿಯಾಲಾತ್ ಇಜ್ಹಾರೋ ಕಿ ಜ್ಯಾರಾ ದ ಸರ್ಪ್ರೈಸ್ ಸ ಕಿದಾಯಿಶಿ ಠೀಕ್ ಸಾ ಹೋ ದ ಇತವಾರ್ ಪರ ಚುಕುಮ್ ದೇಗೆ ನಾ ಇತವಾರ್ ಪರ ಮತಲಬ ತುಸ ಠುಲ್ ಚುಕುಮ್ ದಿ ಕಾಲ್ ಕವಲ್ ಶಿ ಸೈನಾ ಇತವಾರ್ ಪರ ತುಸ ಠುಲ್ ಕಾಲ್ ಕವೈ ನೋ ಆಗಾ ಸರ್ಪ್ರೈಸ್ ಬಾ ಪ್ರೋಗ್ರಾಮ್ ಕಿ ದರ್ತವಿ ಠೀಕ್ ಸಾ ನೋ ಕಾಲ್ ಚುಕುಮ್ ದಾಗ ಶಮಿಲ ಹೋ ಪ್ರೋಗ್ರಾಮ್ ಕಿ ಪೋ 0927291292 ಕಾಲ್ ತರ ತರ್ಜಿ ಪ್ರೋಗ್ರಾಮ್ ಶಿ ಕಾಲ್ ಬನಿ ಕಸಿ ಚೆ ಡುಮಿ ಕಾಲ್ ಸೋಗ ದಿ ಕಾಮ್ ದೈನಾ ದಿ ಲೆಟ್ಸ್ ಸಿ ಫಸ್ಟ್ ಕಾಲರ್ ಆಫ್ ದಿ ಶೋ ಅಸ್ಸಲಾಮು ಅಲೈಕುಮ್ ಜಿ ಅಸ್ಸಲಾಮು ಅಲೈಕುಮ್ ਹਾਂਜੀ ਬਿਲਕੁਲ ਤੁਸੀਂ ਕਾਲ ਚੁਕਮ ਦੇਖਾਗਾ ਡਰੋਪ ਸ਼ੋ ਡੇਰਾ ਜੀ ਆ ਤਮਾਨਾ ਨਾ ਉਹਦੀ ਵਿੱਚ ਇਸਦਾ ਖਬਰ ਇੰਨਾ ਕਹੋਗੇ ਨਾ ਨਾ ਸਹੀ ਦਾ ਖੇਲ ਡੇਰਾ ਜੀ ਆ ਤਮਾਨਾ ਨਾ ਜੀ ਅਸਲਾਮ ਅਲੈਕਮ ਸੁਖ ਖਬਰ ਕਿ ਵੀ ਕਿਮ ਜਨਾ ਰਾਬੀਆ ਖਬਰ ਕਿ ਵੀ ਅਲਹਮਦੁਲਿਲਾ ਠੀਕ ਠਾਕ ਆਵਾਜ਼ ਦੇ ਸਲੋ ਦਾ ਹੈ ਉਹ ਸੀ ਲਸ਼ਕੀ ਗੁਜ਼ਾਰਾ ਉਗਲਾ ਹਾਂਜੀ ਸਰੰਗੇ ਤੁਸ ਸਹੀ ਕਨਾ ਜੀ ਅਲਹਮਦੁਲਿਲਾ ਠੀਕ ਠਾਕ ਰੋਟੀ ਮੋ ਖੜਾ ਆਵਾਜ਼ ਦੇ ਖਰੋਬ ਤੇ ਸਹੀ ਦੇ ਮਤ ਆਵਾਜ਼ ਨਰਸੀ ਹਾਂਜੀ ਡੇ ਰਜ਼ੀਆ ਥਮਾ ਨਾ ਜੀ ਆਵਾਜ਼ ਦੇ ਖਰੋਬ ਤੇ ਆਵਾਜ਼ ਦੇ ਖਰੋਬ ਮਤ ਸਹੀ ਆਵਾਜ਼ ਨਾ ਦਲਨ ਨੋ ਡੇ ਰਜ਼ੀਆ ਥਾ ਮਨਾ ਨਾ ਕਿਵੀ ਜੀ ਕਸੀ ਕਲ ਮਨੇ ਬਲਸੋ ਕੋ ਦਿਖਿਆ ਮਦਨਾ ਦੇ ਅਸਲਾਮ ਅਲੈਕੁਮ ਸੁਖ ਖਬਰ ਕਿਉਂ ਕਿਵੇਂ ਜਨਾ ਆਇਸ਼ਾ ਬਾਤ ਕਰ ਰਹੀ ਹੈ ਬਾਰੇ ਸੇ ਆਇਸ਼ਾ ਆਪਨੇ ਪਹਿਲੇ ਕਾਲ ਮੇਰੇ ਖਿਆਲ ਮੈਂ ਆਪਨੇ ਕੀ ਥੀ ਕਾਲ ਪਿਛਲੇ ਪ੍ਰੋਗਰਾਮ ਮੈਂ ਅੱਛਾ
1: ਅੱਛਾ
0: ਜੀ ਚਲੇ ਆਇਸ਼ਾ ਕੈਸੀ ਹੈ ਆਪ ਠੀਕ ਹੈ
1: मौसम कैसा है?
0: मैं ठीक हूँ अल्हम्दुलिल्लाह, और मौसम भी बड़ा अच्छा मौसम है। करक है, बारिश हुई है कुछ दिन पहले।
1: ये तो आप लोग बहुत वो हो, किस्मत हो।
0: अच्छा
1: हाँ ना, बनो बारिश नहीं होती।
0: अच्छा बनो का मौसम कैसा है?
1: वो तो आजकल थोड़ा सा ठंडा है और आज तो थोड़ी सी गर्मी थी
0: जी।
1: फिर मैम्मी को कह रही थी कि तो लगता है गर्मी वापिस आ रही है, उसे दिल नहीं कर रहा जाने।
0: सही सही जी। आयशा क्या कहेंगी सरप्राइज के बारे में, आपका क्या ख्याल है?
1: सरप्राइज के बारे में ये कहूँगी कि वो तो करक में क्लिनिक खोलेगा और यहाँ पर इस टाइम में वो जो निवार जाए है ना वो तो करेगा एजा।
0: अच्छा जी चले ठीक हाँ। है सबकी अपनी अपनी राय है। सो बहुत शुक्रिया आयशा आपने ज्वाइन किया बनो से, बहुत शुक्रिया जी। ठीक है वालेकुम अस्सलाम। ठीक है ओके थैंक यू वालेकुम अस्सलाम, बहुत शुक्रिया ओके अल्लाह हाफिज़। ये थी आयशा बनो से। सो आपका भी बहुत शुक्रिया आपने बनो से ज्वाइन किया। नदी वो दाहोदा से चल रही है ना नोडी रजिया था मना को ठीक शाखिर मुख्तलिफ राय दे मुख्तलिफ राय चुगम दमा तरोसी कसी कल बने छे बल सुख दिक्कम जैनरसी। अस्सलाम वालेकुम।
2: वालेकुम सलाम
0: आफताब अहमद। आफताब तो प्रोग्राम की डेढ़ ज्यादा हर के ले गई
2: है भाई जी। तो फिर सारा की खैर करे
0: अल्हम्दुलिल्लाह ठीक ठाक तो से
2: बिल्कुल आला पर पराई जी।
0: हां जी जिंदगी शाद और रजशा ते रख रहा
2: डेरा जबरदस्त डेरा आला
0: माशाल्लाह जबरदस्त। खजी आफ्ताब है आफ्ताब दरत हुई है गना छे नूर खुशे करा सेहत बंद छे
2: बिल्कुल
0: शा माशाल्लाह। असे प्रोग्राम के मो पछतना खड़ी दुआ से तो से सराय दो
2: सराय
0: प्रोग्राम के सरप्राइज बारे की खबर रवाना दो असे तो से खपल सराय दो
2: यार जी ताकि
0: बिल्कुल आईतवार पर अनाउंस की ठीक सो।
2: अच्छा अच्छा
0: जी जी सही था डेरा मना ना कॉल कवाले ओके लाफिज यो जहान मनना जी प्रोग्राम के दे कॉल को डेरा जियाता मनना आफ्ताब अहमद आफ्ताब कॉल करो ना तो से डेरा जियाता मनना क्यों किसी कॉल बनी ची बलसो को देखे हम दे नरसी। अस्सलाम वालेकुम। अवोजो दे अवोजो लश्की गुजरा है ओकड़ा जी जी अल्हम्दुलिल्लाह ठीक ठाक खैर खैरियत तो सही है ना खबर बंदे सही ना भेजो मोबाइल दे मो पखियाल देर लर इधर ना ऐसे दे ओज मुतसफा नरसी सही दा डेरा मना ना कॉल कवली ओज मुत सही नरदरी नो यो जहान मरे ना मोपखियल सिग्नल सा इशू तो याद इलवा मोबाइल ले ले लरे दरता ऐसे ही दाई नमो तो जावो सफा नर दिमी। अस्सलाम वालेकुम जी। अस्सलाम वालेकुम सो खबर के भी क्यों देना अब ना खबर के भी करक ना प्रोग्राम की दरता हर के लिए भी बखेर रोगले खाजी सरंग शाये अल्हम्दुलिल्लाह प्रोग्राम और वे
1: प्रोग्राम
0: खजी दारा तो वही आज सरप्राइज बारे की खबर रवाना दो सब ये है
1: सरप्राइज को जैन से ता और माच दादा बो डॉक्टर तो जो एक सुना हुई
0: सरंगी
1: और माच जाके ना दबे डॉक्टर तो जो एक सुना हुई।
0: अच्छा मतलब लगा सरंगी
1: लगा
0: আচ্ছা মাতার দায় প্রেজেন্টার ভি আচ্ছা ঠিক সব সহি মুখলিফ রায় দি ইতবার তো মতলব ইন্তজার গে সহি ডেরা মানানা ওকে লাভ হিস কল কল ডেরা জিও তো মানানা কেবি চবর গাম গিদি কল গো ইয়ো জাহান মানানা কসি চি কাল বনে বলশো গো দিকে আমদে নারসি খাজি বিলকুল তো সে কল চুকম দে ড্রপ শো নেক্সট কল পর গাম কিছে মিলবি জেসো গো দিকে আমদে না আরসি আসসালামু আলাইকুম ওয়ালাইকুম আসসালাম
2: আরেক ভাই শরীর ঠিক
0: আছে আলহামদুলিল্লাহ সো খবর কি কেম দে না পাতা নাগে সারপ্রাইজ হয়ে গেছে জাহান বানানা প্রোগ্রাম কে কল উগম কাসি চি কাল বনে বল শো কে কম নারসি আসসালাম আলাইকুম জি আসসালাম আলাইকুম আসসালামু আলাইকুম
2: ওয়ালাইকুম আসসালাম জি সরাই সরাই ঠিক আছে
0: আলহামদুলিল্লাহ সুখ খবর কি বি কেম জানা
2: জি জি লাল বখান খবর কি কত বার না না
0: খাজি সরাঙ্গে সেই কেনা
2: এর সাথে বড় খুদা ফাজল্লাহ বত প্রোগ্রাম সে তো বিনা করা উরু
0: ডেরা মানানা আওয়াল সেল কাল দেবো কো আচ্ছা জি বিলকুল বস ইতবার ঠিক আচ্ছা ঠিক সহি বস কসি মতলব ইতবার পর অনাউন্সমেন্ট কি ঠিক মার্শাল ঠিক সহি ডের মানানা কাল কলে জি জি সহি ইয়ো জাহান মানানা কাল কলে ওকে লাফিজ ডেরা জিয়াতা মানানা প্রোগ্রাম কে কল কো ইয়ো জাহান মানানা ছে কাল কো নো ডেরা ডেরা মানানা কসি কাল বানে ছে বলসো কো দেখি আমদার নে আসসালামু আলাইকুম
3: ওয়ালাইকুম সালাম
0: আসো খবর কি বিকিম জানা
3: ফেসল খবর কাও দে হামিদি রোড না
0: শা ফেসল দা হনন পদে ছে মন্দর ওগলে দা সরঙ্গে
3: বাস মোয়ে তে মিড়া খেসা ও খলি কা চেরে মে নাম গেট
0: সহি বস সোকি হং গটাই সি পতা না লাগি জি কেনা
3: ও বাস ও তরে ভাই এই ছে দা হো মানে দো কলার পেট কে দা হো চেরে ওই ডাক্তার ওই হোমিওপ্যাথিক কলা
0: হ্যাঁ
3: হোমিওপ্যাথিক ডাক্তার ওই
0: সহি বস দা হো বখির দে ইতবার পর পতা লাগি জি
3: পাতা
0: লাগে চিটিং কবে কেনা ನಾವು ಚೀಟಿಂಗ್ ಇರ್ತೀವಲ್ಲ. ಸಹಿ ಸಹಿ ನೋ ಡೇರ ಮನೆ ಶಫೀಸ್ ಅಲ್ಲಿ ಬನ್ನ ನೋಡಿ ಕಾಲ್ ಹೋಗು ನಾವು ಬಸ್ ವಾಲಿಕಮ್ ಅಸಲಾಮ್ ಡೇರ ಮನನ ಕಾಲ್ ಕೇವಲೆ ಶಫೀಸ್ ಅಲ್ಲಿ ಬನ್ನ ಗುಲ್ ನೈ ಕಾಲ್ ಕಡು ವಿಜಯ ಮೂತ ದಾಸಿ ಮತ್ತೆ ಪಾಠ ಆಡ್ತಾ ಹೋಗಿಗೇನ ನೋ ಆ ಖಬರ ಹೋದ್ರೆ ಬಿಲ್ಕುಲ್ ಸಹಿ ಇದು ಬೇದ ಬಾಕಿ ಸುಮ್ರಹ ಮೀನ ವಾಲ್ದಿಗೇನ ನೋ ಅಬಹಮ್ ಹಮ ಹಾಗೆ ಇಲಾಖೆ ಈಗೇನ ಚಿರಾಜಿ ಮಿಸ್ತ ದೇಹಂ ಮೇಲಿ ವೈ ನೋ ಖೇರ್ ದ ಇತ್ವಾರ ಪರೋದ ಬಪತ ಲಗಿ ಜಿ ಟಿಕ್ಷಾ ಸುಖ ಮತ್ಲಬ್ ದ ಕ್ಯಾಶ್ ಪ್ರೈಸ್ ಚುಕಮ್ ದ ಗಟಲೈಶಿ ಟಿಕ್ಷಾ ನೋ ಆಗ ಬದ ಇತ್ವಾರ ಪರ ಪತ ಲಗಿ ಜಿ ಕೇನ ಇತ್ವಾರ ಪರೋದ 8-9 ಪರ ಮತ್ಲಬ್ ದ ಪ್ರೋಗ್ರಾಮ್ ಬಾ ಇತ್ವಾರ ಪರೆ ದಾಸಿ ಜಾರಿ ವಿಗೇನ ನೋ ಕಸಿ ಕಾರ್ಬನ್ ಚ ಬಲ್ಸುಕ ದಿಕೆಮ್ ದ ನರ್ಸಿ ಅಸ್ಸಲಾಮು ಅಲೈಕುಮ್
4: ವಾಲೈಕುಮ್ ಅಸ್ಸಲಾಮ್
0: ರೈತುಲ್ಲಾ ಬರೀ ರೈತುಲ್ಲಾ ಹರಕ್ತ ಪ್ರೋಗ್ರಾಮ್ ಗೆ ಹರ್ಕಲೆ ವಿ خیر خریت الحمدللہ دار تو جی یوز الخدا مو پکل کال کڑا ہوندے پروگرام کی
4: نا مولا دا کڑا
0: اچھا تو نہیں کڑا ہاں خجی خجی صحیح رہی تلہ ٹھیک سرنگ شے کنا صحیح میں خال کو پائی
4: تے میں زبا خری
0: کرائی ورکا صحیح صحیح سرنگ اے
4: کہ میں خال کو رائی اور دل میں زبا خری کرائی ورکا
0: شاہ شاہ صحیح بس ماشاء اللہ وہ شور یہ دا ہو مختلف رائے دی ڈیرا مننا رائت اللہ ہٹ کال کے بولے یو جہان مننا اوکے اللہ حافظ ڈیرا جی آتا مننا چاہیے پروگرام کی دی کال کو نو بزا بخیر اتوار پر پتہ لگی جی ٹھیک شو کسی کال بانے چھے بل سوگا دیکھے ہم دینار سی اسلام علیکم اسلام علیکم سو خبری کیوی کیم دینا سرانگی
5: سندری
0: سرانگی پوی نشن خبر بانے
5: سندری خبر ایکم
0: کیم دینا خبر ایکم
5: بلکور
0: شاہ سرانگی شای
5: شای تو شای
0: آو الحمدللہ پروگرام اوروی
5: اور ایم
0: شا صحیح سب ویل غواڑے سرپرائز بارے کی
5: یہ تو سو شای
0: سو ہلو
5: دوسری سو شای
0: پوئی نشل خبر باندے بس اتوار پور ان شاء اللہ پروگرام کی ضرور گئی نو تو سے ڈیرا جی آتا منا نہ کی ہوئی پروگرام کے دیکھو لوگ کسی گل بنے بل سو کو دیکھے دینا سی السلام علیکم جی السلام علیکم السلام علیکم خجی بالکل تو سو واز نردمی ڈیرا جی آتا منا نا مسکان ہٹ ایک میسج کرے دے صحیح شو ڈیرا جی آتا منا نا میسج کے والے یو جہان منا نا صحیح کیسی کال بنے چھ بول سو کے دکھے دینا دے السلام علیکم وعلیکم السلام خیر خیریت الحمد للہ جی سو خبر ہے کہ دینا آواز کڑکی جی دس لڑکی بریک بریک کی جی ترنگی اچھا غرون کے کڑکی جی دس خیر جی جی اچھا شب آگا کبھی ٹھیک شو بس صحیح مختلف رائے دی ڈیرا منانا کال کے والے وعلیکم السلام یو جہان مننا کال کڑو آواز کو دلچسپ کٹ کے دو ہو سگنل جگم دے کی دیشی مسئلہ بھی ڈیرا مننا چیک دے گا کسی کال بنے بلسو کو دیکھے نرسی السلام علیکم السلام علیکم السلام علیکم اواز د ډېر سلو درې می
6: جی زکند کرک نه بجې سلو کندنا
0: خدي خدي سرنګ شي کنه
6: زردلی استاد
0: زردلی استاد په پروګرام کې هرګلې وی هي
6: او جی دا سپایز بارے کې خبره تا کولا
0: جی
6: خپل لګین چې دا اټاسي شاره چار د موږ سره کړو دی څه دا او
0: سرنګي شاباس ګوره مختلف رائے دی دا اتوار پر پتہ لگی جی کنا شاباس بالکل تو سے رائے چکن بالکل قبول تو سر سر کو بندے نو بس اتوار پر اناؤنسمنٹ کی شام صحیح ده وعلیکم السلام ډیر مننه یو جهان مننه اوکے اللہ حافظ ډیر زیاته مننه بس خجی ډیر مننه بس ماشاءالله اسی سمره هم ماشاءالله مینوال دی کنه نو لکه ماشاءالله زه دا خبره کوم چې لکه مو سره الفاظ نشته دی کنه د مینه ته بالکل زه سلام کو ټیک شو نو ماشاءالله سمره هم مینوال دی ریڈیو من ٹسی شیر چار کرک نو ڈیر زیات ماشاء اللہ کرک تے بنو دے لکی مروت تے شمالی وزیرستان مطلب چرتا چرتا کہ ہاں ضرورت ہے شکر ماشاء اللہ ڈیر زیات عزت ماشاء اللہ پختہ نہ چکم دی لکا پختون چکم دے کہ نا سور پشتہ نہ دی نو آگا ڈیر زیات عزت مان دی ٹھیک شو نو بس پشتین دے اللہ تعالیٰ چکم دے خوشحال و آباد لگے سمرہ پشتہ نہ دی چرتا چرتا کہ ہم دی نو لکا ډیر زیات عزت مان چې کوم دی کنه خیر کسی کال باندې چې بل څوک دې کوم دی نرسی السلام علیکم السلام علیکم
7: وعلیکم السلام
0: سو خبره کې وی کوم دی نه
7: زه د ورانه می ته خیر نه خبره کوم
0: خزي سرنګ شي کنه
7: شي برا تو سرنګ شي برابر
0: الحمدلله تو شي کنه
7: ډیر شي برا تو سرنګ شي
0: جی جی الحمد للہ خجی دار تو یہ پروگرام ہو رہے
7: ہلو
0: جی جی
7: دا سرپرائز کو بارے کے دا پروگرام ہو جائے کہ ہم وہ جی پرشن ہو گی جڑا کران جا بتا
0: جی جی بالکل
7: ہاں خدا رہی ہوا کہ ادا کے بھائی معلومات کی پروگرام پیش کی جی
0: جی
7: معلوماتی پروگرام پیش کرنا پڑے فائدہ خل کے طرح سے رشی
0: ماشاء اللہ زبردست بالکل صحیح خبر دے اکڑا ڈیرا مننا بس مختلف رائے دی یو جہان مننا کال کا والے ٹھیک شو ڈیرا مننا اوکے اللہ حافظ یو جہان مننا کال کا والے ڈیرا زیاتا مننا اچھا جی پروگرام لکھا سرنگ دو سو موبیلی بھی چیز پروگرام کی کدائشی گوشہ نے شام مصرہ بل سکھا چکم دی پروگرام کی روشی ٹھیک شو نو بالکل آگا دے چھے پروگرام کے زگوش ہے نشل ٹھیک شو تو خر سرائے پروگرام کی خوبیا سٹوڈیو کے مطلب زگوش ہے ٹھیک شو اچھا سلام طارق بھائی سنگ یہ ز ریحان داوڑ د پتیرستان نا ز الحمدللہ بالکل ٹھیک ٹھاک فٹ فا ڈیرا زیاتا مننا پروگرام کے میسج کے والے ریحان داوڑ یو جہان مننا اچھا جی ز پروگرام کی بالکل گوشہ نہیں ہوں ٹھیک شو موسرا پروگرام کے کیوٹ لالا جان چھے کم دے گا نا کیوٹ لالا ٹھیک شو واقعی ماشاء اللہ کیوٹ اللہ ہو کیوٹ لالا دے گا نا نو لالا خدا سے گا نا چھے ماشاء اللہ سو دا سے کلا کلا مطلب سے خیر دا سے مطلب موقع بانے کلا کلا غصہ ہو گی گا نا ہو ماشاء اللہ لالا چھے کم دے گا نا کیوٹ لالا جان نو زیو چھے ماشاء اللہ ڈیرا جیس چھے کم دے ٹھیک شو نو لکه ماشاءالله د هر چا سره چکم دی یو رنگی لکه رویا او ماشاءالله خبر انداز ډیر زبردست کنه نو زوین چې لالا نه مطلب داسې څوک نه وی چې مطلب نه خفاشي ٹھیک شو کیوټ لالا جان نه نو یو خدا چې ماشاءالله لالا چکم دی کنه ډیر زیات کوآپریټ یو لالا مو ته مخه تنو سي کنه زه تعریف کوم دا نه چې مطلب مو ته لالا مخه تنو سي ګوره چې څوک د تعریف قبیل وی کنه هغه به تعریف کوي ٹھیک شو نو للا چې کوم ته مخه ته موجود دی لکه ماشاءالله هر چې زه ګوره چې کله هم د للا سره داسې بزور کې مطلب داسې چکار لګوي اصل لګوي نو ماشاءالله زین چې مطلب تقریبا 100% کې تقریبا 50-60% چکم دی اغا خو للا دغا سی ڈرے خلق پہ جانی کے نا مطلب دغا سے سلوم دعا لوس اچت کے سلوم کا دعا ہوگا.